0: ಪ್ರಸಾರವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ಯತ್ರ ಹಿ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಉಪಾದಿಷ್ಟಂ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ವರ್ತಮಾನ ವೈಶ್ವಿಕ ಸಮಾಹ್ವಾನಾನಾಂ ಮಧ್ಯೆ ಭಾರತ ದಕ್ಷಿಣ ಕೊರಿಯಾ ದೇಶಯೋಃ ಸಂಬಂಧಸ್ಯ ಸುದೃಢೀಕರಣಸ್ಯ ಮಹತ್ವಂ ಪ್ರತಿಪಾದಿತವಾನ್. ಹಾಕಿ ಇಂಡಿಯಾ ಸಂಸ್ಥಾ ಅದ್ಯ ಆಗಾಮಿ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಾರ್ಥಂ ಚತುರ್ವಿಂಶತಿ ಸದಸ್ಯಾನಾಂ ಕನಿಷ್ಠ ಮಹಿಳಾ ಹಾಕಿ ದಲಸ್ಯ ಉದ್ಘೋಷಣಾಂ ಅಕರೋತ್. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಕೊಲಂಬಿಯಾ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಗ್ವಾಡಲ್ಹಾರಾ ನಗರೆ ಗ್ರೂಪ್ ಕೆ ಕ್ರೀಡಾಯಾಂ ಡಿಆರ್ ಕಾಂಗೋ ದೇಶಂ ಏಕಂ ಶೂನ್ಯಂ ಇತ್ಯನೇನ ಅಂಕೇನ ಪರಾಜಿತ್ಯ ರೌಂಡ್ ಆಫ್ 32 ಇತ್ಯಸ್ಮಿನ್ ಪ್ರವಿಷ್ಟಃ. ಅಥ ವಾರ್ತಾಃ ವಿಸ್ತರೇಣ. ಭಾರತೇನ ಸಂಯುಕ್ತರಾಷ್ಟ್ರಸಂಘಸ್ಯ ಏಕಸ್ಮಿನ್ ಮಂಚೆ ಪಾಕಿಸ್ತಾನ ದೇಶೇನ ಕೃತ ಕಾಶ್ಮೀರ ವಿಷಯಕ ಚರ್ಚಾಯಾಂ ದೃಢತಯಾ ಆಕ್ಷೇಪಃ ಪ್ರಕಟಿತಃ. ಇಸ್ಲಾಮಾಬಾದಃ ಅಸ್ಯ ಮಂಚಸ್ಯ ರಾಜನೀತಿಕರಣಂ ಅಕರೋತ್ ಇತಿ ಆಕ್ಷೇಪೋಪಿ ಕೃತಃ. ಅಪಿ ಚ ಸಹ ಅಧ್ಯಕ್ಷತ್ವೇನ ಸ್ವಸ್ಥಾನಸ್ಯ ದುರುಪಯೋಗಾಯ ಅಪಿ ಭಾರತೇನ ಕಟ್ವಾಲೋಚಿತಾ. ನ್ಯೂಯಾರ್ಕ್ ನಗರೆ ಸಂಯುಕ್ತರಾಷ್ಟ್ರಸಂಘಸ್ಯ ಭಾರತಸ್ಯ ಸ್ಥಾಯಿ ಪ್ರತಿನಿಧಿನ ಪಿ ಹರೀಶೇನ ಪಾಕಿಸ್ತಾನಸ್ಯ ಸ್ಥಾಯಿ ಪ್ರತಿನಿಧಿ ದ್ವಾರಾ ಅಸೀಮ್ ಇಫ್ತಿಖಾರ್ ಅಹಮದ್ ಇತ್ಯಸ್ಯ ವಕ್ತವ್ಯಸ್ಯ ಪ್ರತಿಕ್ರಿಯಾ ರೂಪೇಣ ಏಷಾ ಟಿಪ್ಪಣಿ ಕೃತಾ.
1: I also refer to the unwarranted. मैं पाकिस्तानी पक्ष की टिप्पणियों का उल्लेख करता हूँ. ये हैरान कर देने वाला है कि ऐसे मंच पर जहाँ राजनीतिक मुद्दों पर संतुलित और निष्पक्ष चर्चा की उम्मीद की जाती है ऐसी बातें कही गयी. मैं दोहराना चाहता हूँ कि जम्मू कश्मीर पूर्ण रूप से भारत का घरेलू मामला है.
2: It has always been, is and will remain so.
0: पाकिस्तानात हस्तक्षेपस्य प्रतिक्रिया रूपेण श्री हरीशः सह अध्यक्षस्य आचरणस्य निन्दाम् अकरोत्. ಜಮ್ಮು ಕಾಶ್ಮೀರ ವಿಷಯ ಭಾರತಸ್ಯ ದೀರ್ಘಕಾಲಸ್ಯ ಸ್ಥಿತಿಂ ಪುನರುದ್ಘಾಟಯಚ್ಚ. ಭಾರತೀಯಃ ರಾಜದೂತಃ ಸಂಯುಕ್ತರಾಷ್ಟ್ರಸಂಘಸ್ಯ ಅಶೀತಿ ಸಂರಚನಾಯಾಃ ಅಂತರ್ಗತಸ್ಯ ಸಂಯುಕ್ತರಾಷ್ಟ್ರಸಂಘಸ್ಯ ಆದೇಶಾನಾಂ ವರ್ತಮಾನ ಸಮೀಕ್ಷಾಯಾಃ ವಿಷಯೆ ಅಪಿ ಅವದತ್, ಯಸ್ಯೋದ್ದೇಶ್ಯಂ ಸಂಪೂರ್ಣ ಸಂಸ್ಥಾಯಾಂ ಕಾರ್ಯಕ್ಷಮತಾಂ ವರ್ಧಯಿತುಮಸ್ತಿ. ಇರಾನ್ ದೇಶಸ್ಯ ಪರಿಷ್ಕೃತ ಸುರಕ್ಷಾ ಸ್ಥಿತಿಂ ವೀಕ್ಷ್ಯ ತೆಹರಾನ್ ಸ್ಥಿತ ಭಾರತೀಯ ದೂತಾವಾಸ ಪಕ್ಷತಃ ಭಾರತೀಯ ನಾಗರಿಕಾಣಾಂ ಕೃತೆ ಏಕಃ ಸಂಶೋಧಿತಃ ಸುರಕ್ಷಾ ಪರಾಮರ್ಶಃ ನಿರ್ಗತಃ. ದೇಶಸ್ಯ ಸಕಾರಾತ್ಮಕ ಪರಿವರ್ತನಾನಿ ಸಾಮಾನ್ಯ ಸ್ಥಿತಿಂ ಚ ಅವಲೋಕ್ಯ ದೂತಾವಾಸೇನ ನಾಗರಿಕಾಃ ಇರಾನ್ ಪ್ರವಾಸ ವಿಷಯೆ ವಿಚಾರಂ ಕರ್ತುಂ ಸೂಚಿತಾಃ. ಕಿಂತು ಸಾಕಮೇವ ಅಗ್ರಿಮ ಸೂಚನಾ ಪರ್ಯಂತಂ ಅನಾವಶ್ಯಕ ಯಾತ್ರಾಂ ವರ್ಜಯಿತುಂ ಅಪಿ ಉಪಾದಿಷ್ಟಂ. ಪರಾಮರ್ಶಾನುಸಾರಂ ಯೇ ಭಾರತೀಯಾಃ ಸಂಪ್ರತಿ ಇರಾನ್ ನಿವಸಂತಿ ಅಥವಾ ಕೇನಾಪಿ ಅನಿವಾರ್ಯ ಕಾರಣೇನ ತತ್ರ ಗಚ್ಛಂತಃ ಸಂತಿ ತೇಭ್ಯಃ ಉಚ್ಚಸ್ತರೀಯ ಅವಧಾನತಾಯಾಃ ವರ್ತಿತುಂ ಸತರ್ಕಂ ಭವಿತುಂ ತಥಾ ಚ ಪರಿಸ್ಥಿತಿ ಅನುಕೂಲ ಜಾಗರೂಕತಾಂ ಧಾರಯಿತುಂ ನಿರ್ದೇಶಃ ಪ್ರದತ್ತಃ. ದೂತಾವಾಸೇನ ಸರ್ವೇ ಭಾರತೀಯ ನಾಗರಿಕಾಃ ಶೀಘ್ರಾತಿಶೀಘ್ರಂ ದೂತಾವಾಸೇ ಸ್ವವಿವರಣಂ ಪಂಜೀಕರ್ತುಂ ಅಪಿ ನಿರ್ದಿಷ್ಟಾಃ. ಆಪತ್ಕಾಲೆ ಸಹಾಯಾರ್ಥಂ ದೂತಾವಾಸೇನ ಏತಾಃ ದೂರಭಾಷ ಸಂಖ್ಯಾಃ ನಿರ್ಗತಾಃ. ಸಂಖ್ಯಾ ಅಸ್ತಿ 9891210915 9891210915. ನಾಗರಿಕಾಃ cons.tehran@mea.gov.in ಇತಿ ಇಮೇಲ್ ಸಂಕೇತೆ ಸಂಪರ್ಕಂ ಕರ್ತುಂ ಶಕ್ನುವಂತಿ.